ಕಣೇ ವೀಣ ಸೋಪಡೆ ಕಣಸೇಲಾಗಲಿ ಘನದಾಟೆ ಕಾಯಕರೀಲ ಗೋಮಟೆ ಓಸ ನಗರ ನಾತರಿ ಸರೋವರ ಅಟಲೆ ರಾಣಿ ದುಃಖಿಯ ದುಃಖಿ ಭೇಟಲೆ ಕಾವಾಂಧ ಫುಲಿ ಫುಲಲೆ ಲಾಣ ದೈಸೆ ತೈಸೆ ಸಗಳದೇ ವೈಭವ